0: ಎಸ್ ಹರಿ ಕಣ್ಣ ಔರ್ ವಾತಾವರಣ ಮೇ ರಹಿ ಅಪ್ನೆ ಕಾರ್ಯ ಮೇ ರಹತೆ ಚೆಕ್ ಕರ್ನಾ ಏಕ ಸೆಕೆಂಡ್ ಮೇ ಬಿಂದು ರೂಪ ಮೇ ಸಫಲತಾ ಮಿಲಿ ಯಾತು ವಾಯುಮಂಡಲ ಲೇಕಿನ್ ಅಪ್ನೆ ಅಪ್ನೆ ಸ್ಥಾನ ಮೇ ರಹಿತಿ
1: आप सुन रहे हैं शिवा रेडियो, शांति की धुन रहे जीवन में सदा।